mina impela nsekonga sihlebetele usadu wa hose akona na mina sekonga sihlebetele usadu wa hose ye mama arela na mina nsekonga sihlebetele usadu wa hose ye mama.